ಸರಳಪಿ ಸರಳತಿರಪಿ ತಾಲವ ಸರಕಿದು ಸಾಮಂದಿ ಬೇಗತ್ತು ಬಾಡುವ ಆವಾಜ ತಡವ ಭರದ ಗೋಡವ ಉಸಾಮಂದಿ ಕಾಜಳ ಚಾಖಾಣಿ ವಾಣಿ ಬಾಪ.

ಮುಖವಾಟ ಕೂತು ನಮ್ಮ ಬಾಯಿಗೆ ಓದೇ ತೂ ನಗ ಕೂ ನಗ ಹೃದಯ ತಾಟು ನಮ್ಮ ಮುಖವಾಟ ಕೂತು ನಮ್ಮ